0: ತೆಲುಗು, ಮಲಯಾಳಂ, ಕನ್ನಡ, ಬಾಂಗ್ಲಾ, ಕಶ್ಮೀರಿ, ಸಿಹಲಿ ಆದಿ ಭಾಷಾಓ ಕೆ ಸಾಹಿತ್ಯ ಮೇ ಭೀ ಉಪಲಬ್ಧ ರಾಮ ಕಥಾ ಕಿ ಗಹನ ಛಾನಬೀನ್ ಕಿ ಹೈ.
1: ಉನ್ಹೊನೆ ತೆಲುಗು ಮೇ ರಚಿತ ಶ್ರೀ ರಂಗನಾಥ ರಾಮಾಯಣ ಔರ್ ಮಹರ್ಷಿ ಕಂಬನ್ ದ್ವಾರಾ ತಮಿಳ ಮೇ ರಚಿತ ಕಂಬ ರಾಮಾಯಣ ಕೋ ಭೀ ಸಂದರ್ಭಿತ ಕಿಯಾ. ಚಾರ್ ಭಾಗೋ ಮೇ ವಿಭಕ್ತ 600 ಪೃಷ್ಠೋ ಮೇ ಛಪಿ ಉನ್ಕಿ ಯೇ ಥೀಸಿಸ್ ಏಕ್ ಪ್ರತಿನಿಧಿ ಶೋಧ ಗ್ರಂಥ ಸಾಬಿತ ಹುಯಿ ಔರ್ ಭಾರತ ಸಹಿತ ಪೂರೆ ವಿಶ್ವ ಮೇ ವಿಭಿನ್ನ ಭಾಷಾಓ ಮೇ ಪ್ರಕಾಶಿತ ಹುಯಿ. ಇಸ್ಕೆ ಬಾದ್ ಸಾರಿ ದುನಿಯಾ ಫಾದರ್ ಬುಲ್ಕೆ ಕೋ ಜಾನ್ನೆ ಲಗಿ.
0: ಅಬ್ ಜಹಾಂ ಭೀ ರಾಮ್ ಕಥಾ ಹೋತಿ ಫಾದರ್ ಕಾಮಿಲ್ ಬುಲ್ಕೆ ಕಾ ನಾಮ್ ವಕ್ತಾಓ ಕಿ ಸೂಚಿ ಮೇ ಸಬ್ಸೆ ಊಪರ್ ಹೋತಾ. ಉನ್ಹೊನೆ ದೇಶ ಭರ್ ಮೇ ರಾಮ್ ಕಥಾ ಪರ್ ವ್ಯಾಖ್ಯಾನ್ ದಿಯೆ. ವೇ ಕಹಾ ಕರ್ತೆ ಥೆ,
2: ಸಬ ಹೈ ನಚಾವತ ರಾಮ ಗೋಸಾಯಿ, ಮೋಹೆ ನಚಾವತ ತುಲ್ಸಿ ಗೋಸಾಯಿ.
0: ಸನ್ 1950 ಮೇ ಉನ್ಹೇ ಬಹುತ್ ಸಮ್ಮಾನ ಪೂರ್ವಕ ಭಾರತ್ ಕಿ ನಾಗರಿಕತಾ ಪ್ರದಾನ್ ಕಿ ಗಯಿ. ಇಸಿ ವರ್ಷ ವೇ ರಾಂಚಿ ಕೆ ಸೇಂಟ್ ಜೇವಿಯರ್ ಕಾಲೇಜ್ ಕೆ ಹಿಂದಿ ಔರ್ ಸಂಸ್ಕೃತ ವಿಭಾಗ ಕೆ ಅಧ್ಯಕ್ಷ ಬನಾ ದಿಯೆ ಗಯೆ ಔರ್ ಆಜೀವನ್ ಉಸಿ ಪದ ಪರ್ ರಹೆ. ವೇ ಹಮೇಶಾ ಅಪ್ನೆ ವಿದ್ಯಾರ್ಥಿಯೋ ಕೋ ಉನ್ಕಿ ಅಪ್ನಿ ಭಾಷಾ ಮೇ ಹಿ ಬಾತ್ಚೀತ್ ಕರ್ನೆ ಹೇತು ಪ್ರೋತ್ಸಾಹಿತ ಕರ್ತೆ ಥೆ.
1: ಸಬ್ಸೆ ಮಶಹೂರ್ ಅಂಗ್ರೇಜಿ ಹಿಂದಿ ಶಬ್ದಕೋಶ ಲಿಖನೆ ವಾಲೆ ಫಾದರ್ ಕಾಮಿಲ್ ಬುಲ್ಕೆ ಹಿ ಹೈ. 30 ವರ್ಷೋ ಕಿ ಉನ್ಕಿ ಹಿಂದಿ ಸಾಧನಾ ಕಾ ಜೀವಂತ ದಸ್ತಾವೇಜ್ ಉನ್ಕಾ ಶಬ್ದಕೋಶ ಮಾನಾ ಜಾತಾ ಹೈ.
0: ಉನ್ಹೊನೆ ಇಸ್ಮೇ 40,000 ಶಬ್ದ ಜೋಡೆ ಔರ್ ಉಸೆ ಪ್ರಶಾಸನಿಕ, ವೈಜ್ಞಾನಿಕ ಔರ್ ತಕನೀಕಿ ದೃಷ್ಟಿ ಸೆ ಅದ್ಯತನ್ ಕರ್ತೆ ರಹೆ. ಫಾದರ್ ಕಾಮಿಲ್ ಬುಲ್ಕೆ ಬಹು ಭಾಷಾ ವಿತ್ ಥೆ. ವೋ ಅಪ್ನಿ ಮಾತೃಭಾಷಾ ಫ್ಲೇಮಿಶ್ ಕೆ ಅತಿರಿಕ್ತ ಅಂಗ್ರೇಜಿ, ಫ್ರೆಂಚ್, ಜರ್ಮನ್, ಲ್ಯಾಟಿನ್, ಗ್ರೀಕ್, ಸಂಸ್ಕೃತ ಔರ್ ಹಿಂದಿ ಪರ್ ಭೀ ಸಂಪೂರ್ಣ ಅಧಿಕಾರ ರಖತೆ ಥೆ. ಇನ್ ಭಾಷಾಓ ಕೆ ಜ್ಞಾನ ಕೆ ಕಾರಣ ಹಿ ಉನ್ಹೇ ಶಬ್ದಕೋಶ ಬನಾನೆ ಮೇ ಬಹುತ್ ಸಹಾಯತಾ ಮಿಲಿ. ಉನ್ಹೊನೆ ಲಿಖಾ ಥಾ,
2: ಜಬ್ ಮೇ ಅಪ್ನೆ ಜೀವನ್ ಪರ್ ವಿಚಾರ ಕರ್ತಾ ಹೂಂ ತೋ ಮುಝೇ ಲಗ್ತಾ ಹೈ ಈಸಾ ಮಸೀಹ, ಹಿಂದಿ ಔರ್ ತುಲ್ಸಿದಾಸ್ ಯೇ ವಾಸ್ತವ ಮೇ ಮೇರಿ ಆಧ್ಯಾತ್ಮಿಕ ಸಾಧನಾ ಕೆ ತೀನ್ ಪ್ರಮುಖ ಘಟಕ ಹೈ ಔರ್ ಮೇರೆ ಲಿಯೆ ಇನ್ ತೀನ್ ತತ್ವೋ ಮೇ ಕೋಯಿ ವಿರೋಧ ನಹೀ ಹೈ ಬಲ್ಕಿ ಗಹರಾ ಸಂಬಂಧ ಹೈ. ಮೇ ಈಸಾ ಮಸೀಹ ಕಾ ಪರಮ ಭಕ್ತ ಹೂಂ, ಹಿಂದಿ ಮೇರಾ ಅನುರಾಗ ಹೈ ಔರ್ ಗೋಸ್ವಾಮಿ ತುಲ್ಸಿದಾಸ್ ಮೇರಿ ಪ್ರೇರಣಾ.
0: ಕಾಮಿಲ್ ಬುಲ್ಕೆ ಕಿ ಹಿಂದಿ ಸೇವಾಓ ಕೆ ಲಿ 1974 ಮೇ ಭಾರತ ಸರ್ಕಾರ ನೆ ಉನ್ಹೇ ಪದ್ಮಭೂಷಣ ಕಿ ಉಪಾಧಿ ಸೆ ಸಮ್ಮಾನಿತ ಕಿಯಾ. ಜಬ್ ಲೋಗ್ ಉನ್ಹೇ ಫಾದರ್ ಕಹತೆ ತೋ ವೆ ಕಿಂಚಿತ್ ಸಂಕೋಚ ಸೆ ಬೋಲ್ ಉಠತೆ,
2: ಫಾದರ್ ಅಂಗ್ರೇಜಿ ಶಬ್ದ ಹೈ, ಯದಿ ಮುಜೆ ಕಾಮಿಲ್ ಬಾಬಾ ಕಹೋ ತೋ ಸಚ್ಮುಚ್ ಮುಜೆ ಬಹುತ್ ಅಚ್ಚಾ ಲಗೇಗಾ.
0: 17 ಅಗಸ್ತ್ 1982 ಕೋ ದಿಲ್ಲಿ ಮೇ ಇಸ್ ಅದ್ಭುತ ಶೋಧ ಶಿಲ್ಪಿ, ರಾಮ್ ಕಥಾ ಅನುರಾಗಿ, ಬಹು ಭಾಷಾವಿದ್ ಔರ್ ಹಿಂದಿ ಭಾಷಾ ಕೆ ಅನನ್ಯ ಸೇವಕ ಕಾ ನಿಧನ್ ಹೋ ಗಯಾ. ಉನ್ಕಿ ಮೃತ್ಯು ಶಯ್ಯಾ ಪರ್ ಮಾತ್ರ 2 ಪುಸ್ತಕೆ ಥೀ, ಬೈಬಲ್ ಔರ್ ಗೋಸ್ವಾಮಿ ತುಲ್ಸಿದಾಸ್ ಜಿ ಕಿ ವಿನಯ ಪತ್ರಿಕಾ. ಉನ್ಹೇ ದಿಲ್ಲಿ ಮೇ ಹಿ ದಫನಾಯಾ ಗಯಾ.
1: 36 ಸಾಲ ಬಾದ್ ವರ್ಷ 2018 ಮೇ ಪದ್ಮ ಭೂಷಣ ಫಾದರ್ ಕಾಮಿಲ್ ಬುಲ್ಕೆ ಕಾ ಪಾರ್ಥಿವ ಅವಶೇಷ ದಿಲ್ಲಿ ಸೆ ಉನ್ಕಿ ಕರ್ಮ ಭೂಮಿ ರಾಂಚಿ ಲಾಯಾ ಗಯಾ. ಉನ್ಕೆ ಅವಶೇಷ ಕೋ ಪೂರೆ ಸಮ್ಮಾನ ಕೆ ಸಾಥ್ ರಾಂಚಿ ಸೇಂಟ್ ಜೇವಿಯರ್ ಕಾಲೇಜ್ ಮೇ ದಫನಾಯಾ ಗಯಾ.
0: ಮಹಾನ್ ಶಬ್ದ ಶಿಲ್ಪಿ ಔರ್ ಹಿಂದಿ ಸಾಹಿತ್ಯ ಕೆ ಇಸ್ ಪುರೋಧಾ ಫಾದರ್ ಕಾಮಿಲ್ ಬುಲ್ಕೆ ಬಾಬಾ ಕೋ ಹಮಾರಾ ಆಭಾರ್ ಸಹಿತ್ ಶತ್ ಶತ್ ನಮನ್.
3: डॉक्टर कामिल बुल्के, अभी आपने सुना ये कार्यक्रम और अब इसी के साथ हमारा आज का उमंग कार्यक्रम यहीं पर समाप्त होता है. तो अब अपने साथी अजीत को उमंग कार्यक्रम की तकनीकी टीम के साथ कल तक के लिए आज्ञा दीजिए. नमस्कार.